ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೆ ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: ಮಾಟೈನಾ
3: ಪಾಟೈನಾ,
4: ಏದೋ ಏದೋ ಉಂಡಿ ಗುಂಡೆಲು ತೊಲ್ಲು, ಏದಿ ಅರ್ಥಂ ಕಾದು ಪೈಕಿ ಚೆದಲ್ಲು.
2: ಏ ಚೋಟೈನಾ
3: ಶ್ರೋತಲ ಆನಂದಾಲಗನಿ,
2: ಮಧುರ ಗಾನಾಲ ಮನೋರಂಜನಿ,
3: ಮನ ಜನರಂಜನಿ,
4: ಮನಸ್ಸುನೆ ನೀಟಕೇ ನೇಸ್ತಮಾ.
3: జనరంజనిలో మీకు నచ్చిన పాటను వినాలనుకుంటున్నారా? అయితే ప్రతి బుధవారం ఉదయం 9 నుండి 10 వరకు మాకు కాల్ చేయవలసిన మా నెంబర్లు 0402324 0852, మరొక నెంబర్
4: 2324 0856.
3: జనరంజని, శ్రోతల మనోరంజని, ప్రతిరోజు ఉదయం 7:30 మీ వివిధ భారతి 102.8

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: FM Rainbow 101.9, musically yours.
1: ಹೆಲೋ, ನಮಸ್ತೆ, ಆದಾ, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.
2: ತೆಲಂಗಾಣ ರಾಷ್ಟ್ರಂಲೋ

0: FM Rainbow 101.9.
1: ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ದೋಸ್ತು, ಜಿತ್ನೆ ಮಹತ್ವಪೂರ್ಣ ಮ್ಯಾಂಗ್ರೋವ್ಸ್ ಹೇ ಉತ್ನೆ ಹೀ ಬಡಿ ಚುನೌತಿಯೋ ಭೀ ಉನ್ಕೆ ಸಾಮ್ನೆ ಆತಿ ಹೈ. ಶಾರೀರಕನ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಪ್ಲಾಸ್ಟಿಕ್ ಪೊಲ್ಯೂಷನ್ ಔರ್ ಕ್ಲೈಮೇಟ್ ಚೇಂಜ್ ಕೆ ಕಾರಣ ಹೇ ಮ್ಯಾಂಗ್ರೋವ್ ಫಾರೆಸ್ಟ್ ಧೀರೆ ಧೀರೆ ಕಮ್ ಹೋತೆ ಜಾ ರಹೆ ಹೇ. ಅಗರ್ ಹಮ್ನೆ ಸಮಯ ಪರ್ ಕದಮ್ ಉಠಾಯಿ ಹೋತಿ ತೋ ಆನೆ ವಾಲಿ ಪೀಡಿಯೋ ಕಿ ಅನ್ಮೋಲ್ ವಿರಾಸತ್ ಸೇ ವಿರಚಿತ್ ಹೋ ಸಕ್ತಿ ಹೈ. ಅಬ್ ಸವಾಲ್ ಉಠತಾ ಹೈ ಕಿ ಹಮ್ ಕ್ಯಾ ಕರ್ ಸಕ್ತೆ ಹೈ. ಲಿಟ್ರಲಿ ಬಹುತ್ ಕುಚ್ ಕರ್ ಸಕ್ತೆ ಹೈ, ಲಿಟ್ರಲಿ ಬಹುತ್ ಕುಚ್. ಹಾಂ ಜಿ, ಪ್ಲಾಸ್ಟಿಕ್ ಕಾ ಕಮ್ ಉಪಯೋಗ ಕರೆ, ಬೀಚ್ ಔರ್ ಕೋಸ್ಟಲ್ ಏರಿಯಾಸ್ ಕೋ ಸ್ವಚ್ಛ ರಖೆ, ಎನ್ವಾಯರ್ಮೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮೇ ಭಾಗ ಲೇ ಔರ್ ಕೈ ಲೋಗೋ ಕೋ ಉನ್ಕೆ ಬಾರೇ ಮೇ ಅವೇರ್ನೆಸ್ ದಿಲಾಯೆ, ಔರ್ ಸಬ್ಸೆ ಮಹತ್ವಪೂರ್ಣ ಪ್ರಕೃತಿ ಕೆ ಪ್ರತಿ ಜಿಮ್ಮೆದಾರಿ ಕಾ ಭಾವ ರಖೆ. ಛೋಟೆ ಕದಮ್ ಭೀ ಬಡೆ ಪರಿವರ್ತನ ಲಾ ಸಕ್ತೆ ಹೈ. ಜಿ, ಆಪ್ ಕ್ಯಾ ಸೋಚತೆ ಹೈ ಇಸ್ ಬಾರೇ ಮೇ, ಮುಜೆ ವಾಟ್ಸಪ್ ನಂಬರ್ ಪರ್ ಬತಾ ದೀಜಿಯೇಗಾ, ಮೇ ಆಪ್ಕಾ ವೇಟ್ ಕರುಂಗಿ. ಔರ್ ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದರಾಬಾದ್ 101.9 ಎಫ್ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಅಬ್ ಆ ರಹಾ ಹೈ ಏಕ್ ಬ್ಯೂಟಿಫುಲ್ ಸಾ ಗಾನಾ, ಡೈನಮೈಟ್ ಫ್ರಮ್ BTS. ಸ್ಟೇ ಟ್ಯೂನ್ಡ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಆಜ್ ಕಾ ದಿನ ಹರ್ ಭಾರತೀಯ ಕೆ ಲಿಯೆ ಬಹುತ್ ಖಾಸ್ ಹೈ. ಆಜ್ ಹಮ್ ಮನಾ ರಹೇ ಹೈ ಕಾರ್ಗಿಲ್ ವಿಜಯ ದಿವಸ್. ಹಾಂ ಜಿ, 26 ಜುಲೈ 1999, ವೋ ದಿನ ಜಬ್ ಭಾರತ್ ಕೆ ವೀರ್ ಸೈನಿಕೋ ನೆ ಕಾರ್ಗಿಲ್ ಯುದ್ಧ ಮೇ ವಿಜಯ ಪ್ರಾಪ್ತ ಕರ್ಕೆ ದುನಿಯಾ ಕೋ ಅಪ್ನಿ ಹಿಮ್ಮತ್, ದೇಶಭಕ್ತಿ ಔರ್ ಬಲಿದಾನ್ ಕಿ ಮಿಸಾಲ್ ದಿ ತಿ. ಕಾರ್ಗಿಲ್ ಕೆ ಉನ್ ಬರ್ಫೀಲಿ ಪಹಾಡಿಯೋ ಪರ್ ಹಮಾರೆ ಜವಾನೋ ನೆ ಅಸಂಭವ್ ಕೋ ಸಂಭವ್ ಬನಾ ದಿಯಾ. ಬಹುತ್ ಕಠಿಣ ಪರಿಸ್ಥಿತಿಯೋ ಕೆ ಬೀಚ್ ಉನ್ಹೋನೆ ತಿರಂಗಾ ಫಿರ್ ಸೆ ಲಹರಾಯಾ ಔರ್ ಭಾರತ್ ಕಾ ಮಾನ್ ಬಡಾಯಾ. ದೋಸ್ತೋ, ಬಹುತ್ ಲೋಕ್ ಕಾರ್ಗಿಲ್ ವಿಜಯ ದಿವಸ್ ಕೆ ಬಾರೇ ಮೇ ಜಾನ್ತೆ ಹೈ, ಲೇಕಿನ್ ಆಯಿಯೆ ಥೋಡಿ ಔರ್ ಸಮಝಾತೆ ಹೈ. 1999 ಮೇ ಪಾಕಿಸ್ತಾನ್ ಕೆ ಘುಸ್ಪೇಟಿಯೋ ಔರ್ ಸೈನಿಕೋ ನೆ ಕಾರ್ಗಿಲ್ ಕೆ ಕುಚ್ ಊಂಚಾಯಿ ವಾಲೆ ಇಲಾಕೋಂ ಪರ್ ಕಬ್ಜಾ ಕರ್ ಲಿಯಾ ಥಾ. ಭಾರತೀಯ ಸೇನಾ ನೆ ಆಪರೇಷನ್ ವಿಜಯ್ ಶುರು ಕಿಯಾ ಔರ್ ಲಗ್ಭಗ್ 2 ಮಹೀನೆ ತಕ್ ಚಲೇ ಸಂಘರ್ಷ್ ಕೆ ಬಾದ್ ಉನ್ ಸ್ಥಾನೋ ಕೋ ವಾಪಸ್ ಹಾಸಿಲ್ ಕಿಯಾ. ಸಬ್ಸೆ ಮುಷ್ಕಿಲ್ ಬಾತ್ ಯೆ ತಿ ಕಿ ಯೇ ಯುದ್ಧ ಬಹುತ್ ಅಧಿಕ ಊಂಚಾಯಿ ಪರ್ ಲಡಾ ಗಯಾ, ಲೈಕ್ ಆಕ್ಸಿಜನ್ ಕಮ್ ತಿ, ಮೌಸಮ್ ಖತ್ರೋ ಔರ್ ರಾಸ್ತೆ ಬಹುತ್ ಕಠಿಣ ಥೆ. ಲೇಕಿನ್ ಹಮಾರೆ ಸೈನಿಕೋ ಕಾ ಹೌಸಲಾ ಕಿಸಿ ಭೀ ಚುನೌತಿ ಸೆ ಬಡಾ ಥಾ. ಕಾರ್ಗಿಲ್ ಯುದ್ಧ ಕೆ ಕೈ ನಾಯಕ್ ಆಜ್ ಭೀ ಹರ್ ಭಾರತೀಯ ಕೆ ದಿಲ್ ಮೇ ಜಿಂದಾ ಹೈ. ಜೈಸೆ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ, ಜಿನ್ಕಾ ಪ್ರಸಿದ್ಧ ವಾಕ್ಯ ಥಾ ಯೇ ದಿಲ್ ಮಾಂಗೆ ಮೋರ್. ಲೆಫ್ಟನೆಂಟ್ ಮನೋಜ್ ಕುಮಾರ್ ಪಾಂಡೆ, ಕ್ಯಾಪ್ಟನ್ ಅನುಜ್ ನಯ್ಯರ್, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್, ಇನ್ ವೀರೋ ನೆ ಅಪ್ನಿ ಜಾನ್ ಕೆ ಪರ್ವಾ ಕಿಯೆ ಬಿನಾ ದೇಶ್ ಕೆ ಲಿಯೆ ಲಡಾಯಿ ಲಡಿ. ಆಜ್ ಹಮ್ ಉನ್ ಸಭಿ ಶಹೀದೋ ಕೋ ಶ್ರದ್ಧಾಂಜಲಿ ಅರ್ಪಿತ ಕರ್ತೆ ಹೈ. ಜಿ, ಆಪ್ ಭೀ ಆಪ್ಕೆ ಕ್ಯಾ ಬೋಲ್ತೆ ಹಮ್, ಲೈಕ್ ಶೇರ್ ಕೀಜಿಯೇಗಾ ಆಪ್ಕಾ ಥಾಟ್ಸ್ ಹಮಾರೇ ವಾಟ್ಸಪ್ ನಂಬರ್ ಪರ್ 0402323482 ಪರ್. ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕ್ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.
1: రైట్ మై డియర్ ఫ్రెండ్స్, స్టూడియోలో టైం 2:48:55. మీరు వింటున్నారు స్టేషన్ ఆఫ్ ది నేషన్, ఆకాశవాణి ఎఫ్ఎం రెయిన్బో 101.9. నేను మీ స్నేహితుండి ఆత్మీయని ఇది జస్ట్ ఈ హైదరాబాద్ వింటూనే ఉండండి ఎఫ్ఎం రెయిన్బో 101.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.
1: When the drums beat at Bonalu, when the verses of Dasarathi echo, when the screen lights up with Telangana cinema, the soul of our state speaks. And every evening from 8 to 9, FM Rainbow 101.9 speaks Telangana. This is Telanganam, your dedicated hour for Telangana's history, art, culture, literature and tourism. Celebrate the land, celebrate the people, and celebrate the pride. Telanganam, where Telangana lives on radio.

ಕರ್ನಾಟಕ ವರದಾ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕ್ಕೂ ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ